ಶಿವಸ್ಯ ಶುಕ್ಮೇನ ಪ್ರಪ್ರದಾತಾರಂ ತಾರಿಖ ಊಜನ್ನೋಧೇ ದ್ವಿಪದೇ ಚತುಃಪದೇ ಅನ್ನಂ ಬ್ರಹ್ಮಾರಸೋರ್ವಿಷ್ಣು ಭೋಕ್ತಾ ದೇವೋ ಮಹೇಶ್ವರಃ ಏವಂ ಧ್ಯಾತ್ವಾ ತು ಯೋ ಭುಂಕ್ತೇ ಸೋ ಅನ್ನದೋಷೇನ ಲಿಪ್ಯತೇ